0: ಇದಕ್ಕಿನ್ನ ಹೆಚ್ಚು ಅಥವಾ ಮಿಸಂಗಿಲ್ಲ ಜಾಜಿ
1: ಹೀಗೆ ರಾಕ್ಸ
0: ಅಯ್ಯೋ ಬಯ್ಯೋ ಇರ್ತಾನೆ ಹೇಗೆ ಇರ್ಬಿರ್ತಾಗ ಜಾನ ಜಾನ ತುನಿಸಕ್ ಮಜೆ ತಗೊ ಹೇಳ ಬಗ್ಗೆ ಜಾನ ಹೇಗೆ ಕೇಳಿಸಿ ಹೆಂಗ್ ಮಜೆ ಬಾಯಿಸಿ ಇಲ್ವೇ ಮಾತೆ
1: ಗರೇ
0: ಜಬಿರಿ ತಪ್ಪ ಸುಮ್ಮನೆ ಕುಮಾರ ನಲ್ಜಿ ಬಯ್ಯೋ ನೋವು ಕೇವ್ರೆ ಬಯ್ಯೋ ಸಹ ಮತ್ಯಾ ಒಬ್ಬ ಬಾನು
1: ಎಲ್ಲೇಗೋಗಿ ಕೋನಿಗೆ ತಿಮ್ಮೋತ
0: ಎಲ್ಲೇಗೋಗಿ ತಿಮ್ಮೋತ ಕೆಂಗ್ ಮಜೆ ಅಗೆ ಇಸು ಅಗೆ ಹಲಾಲ್ ಜಿನ್ ಅಗೆ ಮೋಜನ್ ಗಲೇ ಕಿಬ ಜಬ ಬಾಯಿಸಿ ಅಗೆ ಮೋಜನ್ ಗಲೇ ಗೋಲು ತಿಪ್ತ ಜಿತ ಅಂ ಸಬೇ ನಗರಾರನ್ ನನ್ನ ಸಮಾತ್ ಕೋತ ಬಿಜಿತ ಗೋ ತುನಿ ಸಂಗೆ ಕೆಗೆ ರೋರ್ನಿ ನು ಆಸಿಸ್ ತ ಕೋಗೆ ಜರಂ ಗಿಸಿಯತ್ ಒಬ ಹಿಂದಿ ಬಿಗುಲಿಂ ಬಂಬರ್ ನಿ ಕೆಗೆ ರೋರ್ನಿ ಗಮಗೆ ಇನ್ ಸಂತ ಅವು ಮಿತ ಬಿ ಬಾಯಿಸಿ ಉನಿ ಸೋ ನಿ ಅಲುಗಿ ಕೀತ ಕೋನ್ ಬಿ ಕೆಮಂ ಕೆ ಜನ್ ಸೊಸೈಟಿ ಅಮಾತಿ ಲೆ ಮಜೋ ಇಮರೈ ರೋರ್ಜಿನಿ ರಾ ಲಾಗೋ ಗೋ ಬಿಜಿತ ಯುಟಿಲಿಟಿ ನಾವು ತಗಿನಿ ಜುಗು ಚಿಮಿ ತಗೋರಿ ಉನ್ So, yagigir na fast ito agigir ila kapit pengo ng simu flani. Agito niya responsibility nito na ito. Kung may iwa ima. Ingiling gingang mungulil na mungu yabi. Yagatib yung mga kwa yagay bitin na. Awa yung mga jijita wala na. Kwa yagot isindit. Sayo. So, nyolagir ka bishan. Ako nyolagot misang sayo. Taka tulik ito biko gibijo. Ayyibin. Ako dito niya maget. Nata nagararan. Nibok misyo. Yaga ko temenin kapisa. Ingil yagra raga iweldon. Kete pe ko misen ke ke gure lakwe tap ko ala kwe tap ko basande. Kili jeng ingin tayeju kule e angin. Ara ge jamme ke ngalal. Iko so kolyo no to. Kagete be lakwe mrere nigime ji gitun. Yaga gera raga ito. Kete pe gele ji ingin tayeju kule angin. Ke jam ji kele bas ongo ngalal ngolya. Engkara raga ito sigi. Kuwe wendi so me lakwe kai ago takinyen hinaga ge jamun engtai to beju. ngoi min saidi ngigere le mago chap mege mago ju tege sabite ome to tum dala ko tap ji to garati
1: ban
0: inga ta ki ju ndagi ba amele le wek tan gorne batan ke wek tan ngi tele ji ko wek awle nwa ikko jama ga me ku yo to ku siri e bundan agi tum dala garati aga inam tan ke to agu tan ke ku ngun tum ko na me cha je tukul keri le ke bungu san asira
1: Eman,
0: mea itu ia engkasir oleh sekimita berat. Mea itu kerana mentun je jaga buat kau buat tu tak kaya aje. Agi leh nampar ini. Kini kau itu juga mea lagi je jaga kau itu jauh ini kau nyu juga je. Kemai kini agi kemai. Angkut banjor. Mereka leh cai jalan kau itu abg itu. Bukan tak kini ni kau gitu ni bego ni kau kini kau ingu.
1: Eman,
0: eh kau kau hendak masuri. Itul dah tiada kau agi agi jaga setap jitu.
1: Makaran.
0: Ia tengen kita tengen birati self itar iturun pernah tinggal eh tak agi jaga setap jitu. Mesti hidup tenan. Wah kisah kau masuri agi hidup kau ingu agi naik lagi agi jaga set mungkin tu cint bagot.
1: Agi naik juga bayi ni na outside.
0: Yes.
1: Isi ata boy.
0: Ia pun ada. Ia tapi agi jitu. Mesti pernah dah tak tiba jeb sukul. Wah tine jaga setap jitu. Ubin dah siapa jaga set kengah mizmi tu. Kuat, jadi tidak apa pun kuat, jadi tidak tanya lagi, jadi tidak ni. Kau jadi biasa nak terang oh, dan lagi betul betul bersilin kapi yang kami nak rakyat, kami nak tijai, tijai gitu kan? Agak ibu kau ingat, macam betul betul aku cerita mungkin, agi hari bagaimana kau ingat? Ingat tak kau cerita nak ingat kita tansi, agi ijang sebiji negara kan? Eh, bagus yang lain jatuh kan? Sudah mengisi speak negara kan? Kau gitu, ingat sebiji nubah, nubah tetap negara kan? Asyik aku kelele so, ibu kalau silin ke mungkin, mungkin laku tetap kawan um, mungkin tetap tetap jatuh lebih kawan kawan. Dan gutu ubi ke wasa wasa ke saya tak ketul. Agi ngalor lagi sebalik cuma itu. Agi biri resume. Agi kami tu mesti ini. Kapa gutu ke maju. Mereka lo mi sabit ya tamano.
1: Anak aku le nunggu.
0: Ibu jadi cuman ke jenguk tu bengkori negara.
1: Demon. Agori
0: bagi. Yang mau gue nikin ke nama ne. Sekurang bangga na sehat. Agori bagi me. Ini tu segala kebuaran. Yes, nanti kita negara angkut mesin kerja besar naji tapi kita tak kalian jin hingga kau yang jago kong itu si, guna tu kita tak tahu cefem nanti baras tahun kong itu kengar sesi nanti orang bana irabi. Awi negara nung nyubah nabil doni, ini tu tabrani. Kini je kita soko straight.
1: Ya, kaya tu soko. Ini
0: tu kul jamah je buat, ini tu tabrani.
1: Kondi nipton.
0: Agun ni tak kong kau negara angkut besar. Meeting nyu rabi sekian tak silingi segala pun seksasamu.
1: Tahun.
0: Tahun aku cuma mus, macam ngalah. Macam kaya jatuh ini tak besar. Tadi thousand kaya jen silings.
1: Awar rabi ni cuta.
0: Awar rabi sekian tu jemagat kiko je enyu. Pikata, iya. Sakit kalau gune ingin pik tatuan.
1: Pik tatuan.
0: Ni tak korai sekarang besar. Kita nak tengok mana tiada ingin beli dan kau betul jadi tak kita kaya kita nak. Agak macam kita jadi tu kalau berani ingin beli dan toh macam kita macam agak lain agak jitu kau toh. So minta pik cakap ni toh sen kita gune kata mesti jaga jaga nafas. Kau kira dalam kita tengok *274#.
1: *274#.
0: Agak jitu soko kau korai nanti negara ram.
1: Ya tak soko ingin
0: gune. Ya tak soko ingin gune. Jitu soko kau kira dalam kita tengok *274#.
1: *274#.
0: Jitu soko agi terkutit kita jaga ni negara. Tadi tahun kan jangan siling sejuk. Jini macam jina mengarah nama bandai.
1: Bas.
0: Jini gue mito laba itu jina nama bandai nu gue yale.
1: Agunani.
0: Kau negara macam jina mesi yalate.
1: Awat kau titinya bandai. Imu yale tu gue gaben bar.
0: Iu nato.
1: Ii.
0: Nikah negara
1: kau lagi yale bandai.
0: Anak gue itu jeng gue itu jina bandai gitu. Sagi nyusuk.